0: ಬಹುಶಃ ಸೂಕ್ಷ್ಮ ಲಘು ಮಧ್ಯಮೋದ್ಯಮೇಭ್ಯಶ್ಚ ನವೀನಾಂ ಗತಿಂ ಪ್ರದಾಸ್ಯತಿ ಯೇನ ನೈಕಾನಿ ಜೀವಂತ ಕ್ಷೇತ್ರಾಣಿ ಬ್ರಿಟೇನ ವಿಪಣ್ಯಾಂ ದೃಢತಾಂ ಪ್ರಾಪ್ಸ್ಯಂತಿ. ತೇನ ಪ್ರತಿಪಾದಿತಂ ಯತ್ ಇದಂ ತಂತ್ರಂ ಪ್ರೌದ್ಯೋಗಿಕ್ಯಾಃ ವ್ಯಾವಸಾಯಿಕ ಸೇವಾನಾಂ ನವೋನ್ಮೇಷಸ್ಯ ಚ ಕ್ಷೇತ್ರೇ ಪಾರಸ್ಪರಿಕ ಸಹಯೋಗಂ ಪ್ರಗಾಢಂ ವಿಧಾಸ್ಯತಿ. ಸಹೈವ ಕುಶಲಾನಾಂ ಭಾರತೀಯ ಪ್ರತಿಭಾನಾಂ ಗತಿಶೀಲತಾಂ ಪ್ರಬಲೀಕರಿಷ್ಯತಿ. ಅದ್ಯೈವ ಕಾರ್ಯಾನ್ವಿತೆ ಅಸ್ಯ ಸಾಮಾಜಿಕ ಸುರಕ್ಷಾ ಸಹಯೋಗಸ್ಯ ಅಥವಾ ದ್ವಿಗುಣ ಅಂಶದಾನ ಅಭಿಸಮಯಸ್ಯ ಸಂದರ್ಭೇ ಪ್ರಧಾನಮಂತ್ರಿಣಾ ಪ್ರೋಕ್ತಂ ಯತ್ ಇದಂ ಬ್ರಿಟೇನ ದೇಶೇ ಅಸ್ಥಾಯಿ ರೂಪೇಣ ಕಾರ್ಯರತೇಭ್ಯಃ ಭಾರತೀಯ ವ್ಯವಸಾಯಿಕೇಭ್ಯಃ ಅಮೂಲ್ಯಂ ಸಾಹಾಯ್ಯಂ ಪ್ರದಾಸ್ಯತಿ. ಅಥ ಚ ಭಾರತೀಯ ಪ್ರತಿಷ್ಠಾನಾನಾಂ ಪ್ರತಿಸ್ಪರ್ಧಾತ್ಮಕ ಕ್ಷಮತಾಂ ಸುದೃಢೀಕರಿಷ್ಯತಿ. ಅಯಂ ದ್ವಿಗುಣ ಅಂಶದಾನ ಅಭಿಸಮಯಃ ಸಂಯುಕ್ತ ಸಾಮ್ರಾಜ್ಯೇ ಭಾರತೀಯ ವ್ಯವಸಾಯಿಕಾನಾಂ ಗತಿಶೀಲತಾಂ ಪ್ರತಿಸ್ಪರ್ಧಾಂ ಚ ವರ್ಧಯಿಷ್ಯತಿ. ಶ್ರೀಮೋದಿನಾ ಸ್ಪಷ್ಟೀಕೃತಂ ಯತ್ ಅಯಂ ಕ್ಷಣಃ ಭಾರತ ಬ್ರಿಟೇನ ಲೋಕತಂತ್ರಯೋಃ ಪಾರಸ್ಪರಿಕ ವಿಶ್ವಾಸಂ ತಥಾ ಚ ವಾಣಿಜ್ಯ ಪ್ರೌದ್ಯೋಗಿಕಿ ನಿವೇಶ ನವೋನ್ಮೇಷೈಃ ಸಂಚಾಲಿತಂ ಭವಿಷ್ಯೋನ್ಮುಖ ಸಹಭಾಗಿತಾ ನಿರ್ಮಾಣಸ್ಯ ಸಂಕಲ್ಪಂ ಪ್ರದರ್ಶಯತಿ. ಪ್ರಧಾನಮಂತ್ರಿಣಾ ವಿಶೇಷ ರೂಪೇಣ ಸಮುಲ್ಲಿಖಿತಂ ಯತ್ ಭಾರತ ಬ್ರಿಟೇನ ದೇಶೌ ಪಾರಸ್ಪರಿಕ ಸಮೃದ್ಧಯ ನಿರಂತರಂ ಮಿಲಿತ್ವಾ ಕಾರ್ಯಂ ಕರಿಷ್ಯತಃ. ರಾಷ್ಟ್ರಪತಿ ಪದಾಸೀನಾ ದ್ರೌಪದಿ ಮುರ್ಮುಃ ಸಮಾಜಸ್ಯ ಮಹತೆ ಕಲ್ಯಾಣಾಯ ಆಯುರ್ವೇದೆ ಆಧುನಿಕ ಪ್ರವಿಧೀನಾಂ ಚ ಉಪಯೋಗಾಯ ಸಮಾಹ್ವಾನಂ ಕೃತವತಿ. ಅದ್ಯ ನವದಿಲ್ಯಾಂ ಸಂಶ್ರುತಂ ವಿಂಶತಿ ಷಡ್ವಿಂಶತಿಃ ಇತ್ಯಾಖ್ಯಸ್ಯ ಕಾರ್ಯಕ್ರಮಸ್ಯ ಉದ್ಘಾಟನ ಸಮಾರೋಹಂ ಸಂಬೋಧಯಂತಿ ರಾಷ್ಟ್ರಪತಿಃ ನ್ಯಗಾದೀತ್ ಯತ್ ಕೇಂದ್ರ ಸರ್ವಕಾರೇಣ ನವೀನೋರ್ಜಯಾ ಸಹ ಆಯುರ್ವೇದ ಯೋಗೌ ವೈಶ್ವಿಕ ಮಂಚೆ ಸಂಸ್ಥಾಪಿತೌ. ತಯಾ ಏತದರ್ಥಂ ಸಂತೋಷಃ ಪ್ರಕಟೀಕೃತಃ ಯತ್ ಆಯುರ್ವೇದಿಕ ಶಲ್ಯಕ್ರಿಯಾಯಾಃ ಪ್ರಾಚೀನ ಪರಂಪರಾ ವೈಜ್ಞಾನಿಕ ಮಾನಕಾನುರೂಪಂ ದೃಢೀಕರ್ತುಂ ಶ್ಲಾಘನೀಯಾಃ ಪ್ರಯಾಸಾಃ ವಿಧೀಯಂತೆ.
1: यहाँ उपस्थित युवा विद्यार्थियों तथा प्रोफेशनल लाइफ की शुरुआत कर रहे शोधकर्ताओं से मैं ये कहना चाहूंगी कि आयुर्वेद का भविष्य आपके हाथों में है. आप सभी को जिज्ञासा स्वतःनिष्ठा और वैज्ञानिक दृष्टिकोण के साथ व्यवहारिक शोध और अपने क्षेत्रों में श्रेष्ठ साक्ष्य निर्माण के मार्ग पर आगे बढ़ना होगा.
0: ಕೇಂದ್ರೀಯ ಮಂತ್ರಿಮಂಡಲೇನ ಅದ್ಯ ಉತ್ತರ ಪ್ರದೇಶಸ್ಯ ಏಕೋನವಿಂಶತಿ ರಾಷ್ಟ್ರೀಯ ರಾಜಮಾರ್ಗಾತ್ ವಾರಾಣಸಿ ರಿಂಗ್ ರೋಡ್ ಇತ್ಯೇತಯೋಃ ಮಧ್ಯೆ ಷಟ್ಚತ್ವಾರಿಂಶತ್ ಕಿಲೋಮೀಟರ್ ಮಿತಂ ಯಾವತ್ ವ್ಯಾಪ್ತಂ ಷಡ್ಮಾರ್ಗೀಯ ಗ್ರೀನ್ಫೀಲ್ಡ್ ಎಲಿವೇಟೆಡ್ ಕಾರಿಡೋರ್ ಇತ್ತೀದಂ ಹೈಬ್ರಿಡ್ ಎನ್ಯುಟಿ ಮಾಡೆಲ್ ಇತ್ಯಸ್ಮಿನ್ ಅನುಮೋದಿತಂ. ಅದ್ಯ ನವದಿಲ್ಯಾಂ ವಾರ್ತಾಹರಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಅವದತ್ ಯತ್ ಪರಿಯೋಜನಾಯಾಃ ಆಹತ್ಯ ವ್ಯಯಃ ಪ್ರಾಯಃ ಸಾರ್ಧ ಚತುರ್ದಶ ಸಹಸ್ರ ಕೋಟಿ ರೂಪ್ಯಕಾತ್ಮಕಃ ವರ್ತತೆ. ಯೇನ ನಗರೀಯ ಮಾರ್ಗಜಾಲಸ್ಯ ಸಂಕೀರ್ಣತಾ ನ್ಯೂನೀಭವತಿ ಸಹೈವ ನಗರೀಯ ಗತಿಶೀಲತಾಯಾಂ ವೃದ್ಧಿಃ ಭವಿಷ್ಯತಿ. ಅಸ್ಯಾಃ ಪರಿಯೋಜನಾಯಾಃ ಪ್ರಭಾವಕ್ಷೇತ್ರೇ ಸಾಮಾನ್ಯ ಯಾತ್ರಾಕಾಲಃ ಪ್ರಾಯಃ ಷಷ್ಠಿ ನಿಮೇಷೇಭ್ಯಃ ವಿಂಶತಿ ನಿಮೇಷ ಪರ್ಯಂತಂ ನ್ಯೂನೀ ಭವಿಷ್ಯತೀತಿ ಅಪೇಕ್ಷ್ಯತೆ. ಉತ್ತರ ಪ್ರದೇಶಸ್ಯ ವಾರಾಣಸಿ ನಗರೆ ಜನಸಮ್ಮರ್ದಂ ನ್ಯೂನೀಕರ್ತುಂ ಎನ್ಎಚ್ ಏಕತ್ರಿಂಶತ್ ಸಹೈವ ವರುಣಾನದ್ಯಾಃ ಪಾರ್ಶ್ವೆ ವಾರಾಣಸಿ ರಿಂಗ್ ರೋಡ್ ಇತ್ಯೇತಯೋಃ ಯೋಜಯತಃ ತ್ರಿಚತ್ವಾರಿಂಶತ್ ಕಿಲೋಮೀಟರ್ ಇತ್ಯತಃ ಅಧಿಕಾಃ ಷಟ್ಚತ್ವಾರಿ ಮಾರ್ಗಯುಕ್ತಸ್ಯ ಎಲಿವೇಟೆಡ್ ಕಾರಿಡೋರ್ ಇತ್ಯಸ್ಯ ವಿಕಾಸಾಯ ಅಪಿ ಮಂತ್ರಿ ಪರಿಷದ ಅನುಮೋದಿತಂ. ಪರಿಯೋಜನಾಯಾಃ ಆಹತ್ಯ ವ್ಯಯಃ ಪ್ರಾಯಃ ಏಕಾದಶ ಸಹಸ್ರ ಕೋಟಿ ರೂಪ್ಯಾತ್ಮಕಃ ವರ್ತತೆ. ಇಯಂ ಯೋಜನಾ ಎನ್ಎಚ್ ಏಕತ್ರಿಂಶತ್ ತಥಾ ಕಾಶಿ ರೇಲಸ್ಥಾನಕಯೋಃ ಮಧ್ಯೆ ಯಾತ್ರಾಕಾಲಂ ಪ್ರಾಯಃ ಚತ್ವಾರಿಂಶತ್ ನಿಮೇಷಾತ್ ವಿಂಶತಿ ನಿಮೇಷ ಪರ್ಯಂತಂ ನ್ಯೂನೀಕರಿಷ್ಯತಿ. ಯಚ್ಚ ಪ್ರಾಯಃ ಪಂಚಾಶತ್ ಪ್ರತಿಶತಂ ಯಾವತ್ ನ್ಯೂನೀ ಭವಿಷ್ಯತಿ.
2: पहला है वरुणा नदी के किनारे किनारे कंप्लीट सिक्स लेन और फोर लेन एलिवेटेड कॉरिडोर 43 किलोमीटर इसकी लेंथ है 10,998 करोड़ रुपीस की इसकी इन्वेस्टमेंट आएगा और करीब करीब चार साल में कंप्लीट होगा. दूसरा है गंगा जी के साथ साथ कंप्लीट सिक्स लेन का एलिवेटेड कॉरिडोर 46 किलोमीटर का ये होगा 14,448 करोड़ रुपीस का बनेगा.
0: ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲ ಪಟಲೆ www.newsonair.gov.in ಇತ್ಯತ್ರ ಅಥ